ಅರ್ಜುನ್ಗೆ ತಿಳಿಸಿತಮ್ಮ ದಾಹ ಬರವಕ್ರ ಚಿನ್ನೋರ ಕಾಲ್ ಮಾರು ತಕೋಯಿ ಅವರ ಕಾಲ್ ನಾಟ್ಯಾಣ್ಕ ಒಬ್ಬ ಹೇಳಕ ಜಿತಿಸಿ ಪ್ರೋಗ್ರಾಮಿ ನಾನು ಅವರು ವೈಸಿರಪ್ ಕಾಲಿ ನಾರು ತಕೋಯಿ ಜಗಚ್ಚಿ ಬಿ ಒತ್ತು ಸ್ಥಳೀಯ ಕಾಲು ಮನ ಆಟ್ಯಾಣ್ಕಿ ಇಜ್ಜತ್ ವಜೀರ್ ಮಮನ್ ಖೇಲ್ ಶೇ ಪ್ರೋಗ್ರಾಮ್ ಅವರು ಡೇರಾ ಡೇರಾ ಮನನ ಚೆ ಅವ್ರ ಜನಾಬ್ ಅವ್ರ ಶಿಫಾ ಕಾಸ್ಮೆಟಿಕ್ಸ್ ಪಾಕಿಸ್ತಾನ್ ಪ್ರಾಡಕ್ಟ್ ಉತ್ತ ಚೇರ್ ತಮಿಲ ವಿಜಿ ಪ ಮೀರ್ ಅಲಿ ಶೇ ಮಿರಲಿ ಶೇ ಅಮೀನ್ ಕಾಸ್ಮೆಟಿಕ್ಸ್ ಲಾಚಿ ಮಾರ್ಕೆಟ್ ಮಿರಲಿ ಯಾಕೂಬ್ ಕಾಸ್ಮೆಟಿಕ್ಸ್ ಲಾಚಿ ಮಾರ್ಕೆಟ್ ಮಿರಲಿ ಜಾಸಿಂ ಬಾಯಿ ಲಾಚಿ ಮಾರ್ಕೆಟ್ ಮಿರಲಿ ಶೇ ಲೋಲೋ ಶಾಪಿಂಗ್ ಸೆಂಟರ್ ತಾರಿಕ್.